ಸಜ್ಜನ ಮಾನ ತನಕೇತನ ಕನಕಾಂಬರ ತಲಕುಂಡಲ ಹರಾಜಿ ದಹಲೇ ಜನುಜುಳೆ ಹೊಗಡಗ ಸಾಗರ.

ಸಜ್ಜನ ಮಾನ ತನಕೇತನ ಕನಕಾಂಬರ ತರಳದ ಮಕುಟ ಕುಂದರ ಹರ ಇದಹರೇ ಜನುಜುಳೆ ಹೊಗಡಗ ಸಾಗರ.

ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.